0: ಲಖನ್ ಮಾರ್ನಿಂಗ್ ನ್ಯೂಸ್ ಅಲರ್ಟ್ ಹಂಗಿನ ವೆಲ ಮದಕರ ನಂಗೆ ವೆಲವು ದಾಸನ ಹಾಯಾಯ್
1: ವಿನಾಡಿ ಪಣ ಸತರಾಯ್
2: ಮಹಾಜನ ಸಂಪದ ರಟಟಮ ಸಂಪದ.

0: ದೋರ ಗಂಗೆ ಕಲು ನಹಿ ನಹದೆ ಮೇವಿ ಪೆನಿಲ್ಲ
1: ಸಮ ಅನುಗ್ರಹಾಯ
2: ದೊರೆಯೇ ಪೆರಲಿಕರಣ ಎನ್ಎಲ್ಬಿ ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಸುಪಿರಿ ಮೋಟರ್ ರತ್ಯ ಎನ್ಎಲ್ಬಿ ಮೆಗಾ ಪವರ್ ಒಬ ಅದಮ ಮಿಲದಿ ಕಂ
3: ಮಸಲಿ ಕಿಲ್ಮತ್ ಗಮನಕಿಂ ಒಬೇ ಮುಲು ಪೌಲಮ ದುಕಟ ಪತ್ತುನ ಬವ ಸಿತನ್ನ ಅವಿದಿಮತ್ವ ಅಸಿಹಿಯನ್ ರಿಯದಾವನೇ ಕಿರಿಮೆನ್ ವಲಕಿಂದ

0: Radio ITN. ದಶಕಾತಕ ಜನತಾ ವಿಶ್ವಾಸೆ ಸಹ ಪ್ರಸಾದಿ ದಿನಾಗತ್ ಕ್ರಿಮಿರಾಜ್ ಆಯುರ್ವೇದ ಔಷಧ ISO SLS 9001:2008 ಸಾಹತಿಕ ಸಹ GMP ಪ್ರಮಿತಿಯ ಸಾಹತಿಕ ಕಲ ಕ್ರಿಮಿರಾಜ್ ನಿಷ್ಪಾದನೆ ಕುರುಳಾಸುವೆ ವ್ಯಾಲ್ಬಿಪನಿಯ ಹಂದಿ ತೈಲ ಮುಖಸೋಧನೆಯ ಕ್ರಿಮಿರಾಜ್ ಕರಾಲ್ ಗುಳಿ ಅತುಲು ಔಷಧ ವರ್ಗ ತೋನ್ಸಿ ಕರತ್ವಡ ದೆನ್ ಕಾಗಿಲ್ ಸ್ಲಾಫ್ ಅತುಲು ದಿವೈನ್ ಪುರಾಸಿಯಲು ದೇಶೀಯ ಔಷಧ ವಿಲಂದ ಸಲ್ ಸಹ ಒಬಟ ಲಾಂಗಮ ವಿಲಂದ ಸಲೇನ್
1: ಲುಕಯ್ಯ ಮಾರೆ ವೇಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
2: ಮೆಮರಿ ಲೋಸ್
1: ಕಾಲ್ ದ ಡಾಕ್ಟರ್
2: ಯಾರು ಸುನ್ನದು
1: ಮಮ್ಮೆ ಕಿರಿಕೆ ಬುಣ್ಣೆ ಅಯ್ಯ ಸೀನಿ ಹೇಳಿನೆ ಮುಕು ತಾತ ಪೈ ಹಿಡಿದ್ರನೆ ಅಯ್ಯ ಮಾಡ ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಯ ತಮ್ಮ ಕೀಳದಿಯಲ್ಲ ನಾನೇ
3: சமூக வியாபாரத்தின்
4: ஜனாதிபதி

0: ಅಂದ್ರೆ ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ನಾಯಿಂಬಲ ಮಧ್ಯ ವಿದ್ಯಾಲಯ ಪರಿಶ್ವೇದಿ
1: ಬೌದ್ಧ ಉರುವೈ ಅಭಿಮಾನಿಯ ಸಮರಾನ ಬದುಸಿ ಪುಬುದಾನ ಒಬಾದ ಎಕ್ವಾನ
0: ರಾಜ್ಯ ವಿಸಕ್ ಮಂಗಲ್ಯ ಹಾ ವಿಸಕ್ ಕಲಾಪಿ ಸಜೀವ ತುರುತುರು ಲಖನಿ
1: ಬೆತ್ತಿಪರ ಅನುಗ್ರಹಯ
2: ಶ್ರೀಲಂಕಾ ಆಯುರ್ವೇದ ಔಷಧ ಸಂಸ್ಥಾ ಅಜೀರ್ಣ ತತ್ವವೆಲ್ಲಿನ ಪೀಡಾ ವಿದಿನ ಒಬಟ ಗುಣದಾಯಕ ಸ್ವಾಭಾವಿಕ ವಿಸಂದುಮ ಸಂಸ್ಥಾ ರಸಂ ಶ್ರೀಲಂಕಾ ಆಯುರ್ವೇದ ಸಂಸ್ಥಾವಿ ಸಾಡಂಬರ ನಿಪೆಯುಮಕಿ
3: ಒಬ ಸಿಹಿನ ದಕಿನ ಅನಾಗತೆ ರಂದಾ ಪವತಿನ್ನೆ ಒಬ ಅದರಿಯ ಪದವನ ಸೀಮಾವನ್ ಮತೈ ಸೀಮಾ ಇಕ್ಮವಾ ನೊಯನ್ನ
4: ಹವಸ ತೊನಾಯ ವನಾಟಿ ವಿಸಿಯಕಾಯಿ

0: ರೇಡಿಯೋ ITN.
1: ಲುಕಯ್ಯ ಮಾರೆ ವೇಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
2: ಮೆಮರಿ ಲೋಸ್ ಕೋಳ್ದು ಡುಕ್ತ ಯಾರು ಸುನ್ನದು
1: ಮಮ್ಮ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹೇಳಿನಿ ಮುಕು ತಾತ ಪೈ ಹಿಡಕರನೆ ಅಯ್ಯ ಮಾಡ
2: ಸುಪ್ರಿ ಡಾಕ್ಟರ್ನೇ ಡಾಕ್ಟರ್ ಹರಿಗೆ ತಮ್ಮ ಕೀರದಿಯನು ನಾನೇ
3: Even in driving, Chamit and Charu.

0: ಹವಸ ಪಹಾಯ್ ವಿನಾಡಿ ಕೊಲಹಾಯ್ ವಿಲಾವ
1: ಗುಣಾತ್ಮಕ ಸಹ ನಿಷ್ಪಾದನೆಯ ಸಂದಹ ನವೀನ ತಾಕ್ಷಣೀನ್ ಬಲಗೆನ್ವುನು ಡೋಮಾ ಕಲುವೆಟ ಇವತ್ ಕಿರಿಮೆ ಯಂತ್ರಯಾಕ್ ಒಬತ್ ಅದಮೇನ ಉಂ ಕರನ್ನ ಸಮೂಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸಂದಹ ಸ್ವಯಂಕ್ರಿಯ ವಿಕಟಿಮೆ ಯಂತ್ರಯಾಕ್ ಹಂದನ್ ಮಾದಿಮೆ ಪುರೋಗಾಮಿ ಅವನ ಮಾಕ್ಸ್ಪೆನ್ ಸಮೂಹ ವ್ಯಾಪಾರೇಟ ಅನುಬಂಧಿತ ಮಾಕ್ಸ್ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ ಸಮಾಗಮ ವಿತೀನ್ ಅದಮ ಅಮತಾನ್ನ ಬಿಂದು ಏಕೈ ಕೈ ಹತಾಯ್ ಹೈ ಸೇಹತ್ತ ನಮೈ ಪಾಂಕ್ ಸೇಹತ್ತ ನಮಯ
2: ಮೇ ಹಂದುಂ ಗೂರು ವರ್ಲ್ಡ್ ಆಫ್ ಸ್ಟ್ಯಾಂಡರ್ಡ್ಸ್ ತೇನುವಾದ
3: ನೆತು අපි හුස්ම ගන්න තැන් වලම පත්තු කරනකොට ස්ටෑන්ඩඩ්ස් ඕනෙමනේ
4: කිසිවකට කිසිවෙකුට හානියක් නැති එස්එල්එස්ලත් ප්‍රථම සහ එකම හඳුන් කූර අමෘතා සිත් සුවඳින් පිරේවා
1: ಕೃಷಿ ಕ್ಷೇತ್ರದ ನವಪನಕ್ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟರ್ ಸಹನೆಯಾಗ ಮಸಕಟ ರೂಪಾಯಿ ಲವಸಿ ಪಂದಹಸಕ್ ದಕ್ವ ಮಿಲತಿಗೆ ನಿಮ್ಮ ಸಂದಹ ನಯ ಸಹನೆಯಾಗ ಹಂದುನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯಾಯ್
5: වසක් පුරා ජාතියක් විශ්වාසය තිබූ ලොතරැයි නොවේ කිරුළ මහජන සම්පත දැන් සතියේ දින හතේම මහජන සම්පත රටටම සම්පත
6: ආව් නියමයිනි ලකන ඊවනිං ඩ්‍රයිව්

1943 ಅಗಸ್ಟ್ 21 ವಿನದ ಅನುಕ್ರಮದೇ ಉಪತ ಲಬನ ನಂದಾ ಮಾಲನಿಯ ಶ್ರೀ ಲಾಂಕೇ ಸಂಗೀತ ತುಲ ಹೇಗೆ ಸಾಂಪ್ರದಾಯಿಕ ಶೈಲಿ ನಿಸಾಮ ಸಹ ಚಾಂಬಲ ನಿಸಾಮ ಇವಾಗೇಮ ಮಧುರತರ ಗೀಹಾಂಡಕ ಉರುಮೆಯ ನಿಸಾಮ ವಿಶಾಲ ಅಭಿನಂದನೆಯ ಸಹ ಜನಪ್ರಿಯತೆಯ ಪಾತ್ರ ಶಿಲ್ಪಿಯಾಕ ಐ ತಾಮತ್ಮ ನಿಹಿತಮಾನಿ ಶಿಲ್ಪಿಯಾಕ ಸಹ ಕರುಣಾಭರಿತ ದಯಾರ್ಧ ಹದವತ ಖಿಮಿ ಶಿಲ್ಪಿಯಾಕ ವಿಶಾರದ ನಂದಾ ಮಾಲನಿಯ ದುಕ್ಬರಿನ್ ಮಿರಿಕುನು ತೆನಕೆಯಿಂದ ಜೀವಿತ ಜಯಗ್ರಹಣ ದಕ್ಕುವ ಪಿಯವರಿನ್ ಪಿಯವರ ಪಿಯವರೇಸವು ಶಿಲ್ಪಿಯಾಕ ಐಟ ಈ ವಾಸನ ವರಗಿನಾವೇ ಹೆಗೆ ಮಧುರತರ ಗೀಹದ ಸಹ ಐಟ ತಿಮ್ಮನು ಸಂಗೀತ ಜ್ಞಾನಿಯ ವಿಶಾರದ ನಂದಾ ಮಾಲನಿ ಮಹಾತ್ಮೆಯ ಬುಧಸಾಧು ಗೀತೆ ಗಾಯನಾಕರ ನಿಮ್ ಗೀತ ಸ್ವೇ ಸ್ವೇಟ ಪ್ರವಿಷ್ಟವೆಮಿನ್ ರಣಮತು ದೂವ ಚಿತ್ರಪಟೇಟ ಗಲನಗಂಗಕ್ಕೆ ಜೀವಿತೆ ಗೀತೆ ಗಾಯನಾಕರಮಿನ್ ಚಿತ್ರಪಟ ಗೀತ ಸ್ವೇ ಸ್ವೇಟ ಪ್ರವಿಷ್ಟವನು ಇತುಮಿಯೇಟ ಮಹಾಚಾರ್ಯ ಸುನೀಲ್ ಆರ್ಯರತ್ನಯನ್ಗೆ ಮುನಗೆಸೇಮ ನವ ಗಮನಕ ಆರಂಭ್ಯಕ್ ಸಟಹನ್ ಕರ್ವ ವಿಶಾರದ ನಂದಾ ಮಾಲನಿ ಮಹಾಚಾರ್ಯ ಸುನೀಲ್ ಆರ್ಯರತ್ನ ಸುಸಂಗತ ಭೀಮ ಕಿಲಕೆ ಅನ್ನೆ ಸಿಂಹಲ ಗೀತೆ ತವತ್ ಇಕ್ ಪರಿಚಯ ಏ ತುಲ ವಿವಿಧ ಶಾನರಯ ಉಸ್ಸೇ ರಚನಾ ಗೀತ ಅಪಿಟ ಹಂತುರಾಗಂಟ ಪುರ್ವಾನ್ ಪ್ರೇಮೇ ವಿರಹವ ಲಮಾ ಗೀತೆ ಬುದುಗುಣ ಗೀತೆ ವಿರೋಧಾಕಲ್ಪ ಗೀತೆ ಮಿಸ್ಯಲ್ ಏ ತುಲ ಮನ ಸಂಯಮೇಕೆ ನಿರ್ಮಾಣ ವೆನವ ವಿಶಾರದ ನಂದಾ ಮಾಲನಿ ಮಹಾತ್ಮೆಗೆ ಗೀತ ಗೋನೆ ತೇನ ತವ ಸುವಿಶೇಷಿತ್ವ ಅರ್ಥಮಾಯ ಅಯ ಅಗೆ ಗೀತವಲ ರಸ ಉದ್ದೀಪನೆ ಕರಾನ ಸಿಂಹ ಜನಸಂಗೀತೆ ಹೆಡೆಯತ್ ಹುರುವತ್ ನಾದ್ಯತ್ ಅಯ ಅಪೂರ್ವಟ ಸಮ್ಮಿಶ್ರಣೆ ಕರಗಾನ ಮಿ ಅಹೆನ್ನೆ ಹೇಮ ಜನಸಂಗೀತೆ ನಾದರಟಾವೆನ್ ಹರ ಅಪೂರ್ವಟ ರಸಗ ವಸಹೆಂಗುಂ ವ್ಯಾಹೆನ ಗೀತೆ ಹಾಕಿ